ಅನಿಶ್ಚಿಲದಿ ರೊಕ್ಕಂ ಬೆಕ್ಕಡಂದಾಚಿನಾದವ್ರ ಕಟ್ಟಿನ ಕೂಟಿಗೆ ಆಶೆ ಪಡು ದುರ್ಬುದ್ದು ಪ್ರಶಂಸಿಂತು ರೇ ಏನಿ ಎಕ್ಕಡಿದ್ದಾರು ನಂಬ ಎಕ್ಕಡಿದ್ದಾರು ನಂಬ.

ದೇವಾದಿದೇವ ಪುರಾಣ ಪುರುಷ ಹಾದಿ ಮಧ್ಯಾಂತರಹಿತ ಆತತ್ರಾಣ ಪ್ರಾಯಣ ಸಕಲ ಚರಾಚರ ಸೃಷ್ಟಿಸಿದ ಏಕಾರಣವೈನ ನೀ ಮಹಿಮಲು ವರ್ಣಿಂಪನೇನ.

ಬೈಕ್ಗಳನ್ನು ಜಂಬಗೊಳಿಸಿನ ಬೆಳಚಿಗಾದೆ ಅವನಿ ಶ್ರೀಹರಿ ರಾಮುಡೈ ಅವತರಿಂಚೆ ಅಟ್ಟಿ ರಾಮುಂಡು ಪಟ್ಟಾಭಿಷಿಕ್ತುಡೈನ ದೈತ್ಯರನ್ನು ಜಂಪ ಬಳಸಿನ ಅನಗುಡೆವಡು.

ಪರಮ ದಯಾಕರ ಬಲುಕವದೇ ನಿರ ನಿರಸನ ಜೇಸಿನ ನೇಮನ ಜಾಲರ ತಿರುಪತಿ ಪುರ ನಿಲಯಷ್ಮರಿ ಎಂದುರ ಪರಮ ಪುರುಷ ಪಕ ಜಾಲ ಬಿರಾನ ನೈ ಮೋಮು ಚೂಪಿಂಪರ ಅರಮರೇರ ಆದಿವಿನರ ಆದುಕೊನರ ಶುಭಕರ ಓ ತಿರುಪತಿ ಪುರ ನಿಲಯ

ಮಂಡನ ಮಿಶ್ರ ಕಾಷಾಯದಂಡ ಮಾತ್ರೇನ ಯತಿ ಪೂಜ್ಯೋ ನ ಸಂಶಯ. ಪೈಗಾ ವಚ್ಚಿನ ವ್ಯಕ್ತಿ ಸಾಮಾನ್ಯ ಸನ್ಯಾಸಿ ಕಾಡುಸುಮ, ಬ್ರಹ್ಮತತ್ವ ಸಾಕ್ಷಾತ್ಕಾರಂ ಗಲ ಮಹಾನುಭಾವುಡು ಅನಿ ಚೆಪ್ಪಗಾ ಮಂಡನ ಮಿಶ್ರುಡು ಮುಂದಕ್ಕೆ ವಚ್ಚಿ, ಸ್ವಾಮಿ